ಕವಿತೆ ಸಾರಿಯವನ್ನು ಭಕ್ತಿ ಸಾರಿ ಸರಸುಮಾರಿ ಭಾಯಿ ಭಕ್ತಿ ಸ್ವಾರಿ ರಾತ ಹೇ ಮೇಳವಾರಿ ರಾತ ಹೇ ಸಾಸ್ ಪ್ಯಾರ ನಾಲ್ಕು ತಾರೀಖು ಪ್ರಕಾರ ರಾಯ ಗುಲಾಸ್.

ಸಾಯಡೆ ರೇ ಜಾಸ್ತಿ. ರಂಗ ತರಂಗ ಕರೀಬ ಮಸ್ತ, ರಂಗ ತರಂಗ ಕರೀಬ ಮಸ್ತ, ಸಬ ಲೋಕ ಸಿದಾಸಿ ಕಾವೇ ಸೇ ಕುಸಾಯ ಖಾನ ಸಬೇ ಉಠ ಜಾಸ್ತಿ.